ಐತಿಹಾಸಿಕವ ಖೇದ ಜನಕಾವೆ ಮುದಲಾಮಾತ್ಯಾಂಶೆ ವಿದೇಶ ಸಂಪತ್ ಕಲಮಣಾಕರಣ ದೆಪಾರ್ತಮೇಂತುವೆ ಹಿಟಕು ನೆಲದಾರಿ ಈಯೇ ಅವಿರಹಸ್ರ ಮೆರೆನು ಓ ಮೆರೆನ್ನಿ ಮೊನವಾಗಿ ಪಶುಮಿಮಕದ ಮಾಸ ಹತರಕ್ತಿಸ್ಸೆ ಮೇ ಆಂಡುವ ವಾಹಗಿನ ಹಿಟಪು ವಿಶಾಲ ವಂಚಾವಕ್ವನ ಹ್ಯಾಕರ್ ವರುಣ್ ಪಿಟದಾಲ ಬೇರೆನ್ನ ಹದಪು ಡಾಲರ್ ಮಿಲಿಯನ ದೆಕಾಯಿ ದಶಮ ಪಹಕ್ ಹೊರಗಿನುಮಕಟ ಮಾರು ಕರಪು ಏ ಗಣುದೆನುವ ಹೆಲಿದರವು ಕರಪು ರಾಜ್ಯ ನಿಲದಾರ್ಯ ಅಭಿರಹಸ್ ದೆಸ ಮಿಯಗಿಯಪು ಪರಿಸರಕ ಎವೆಡಿ ಲಂಕಾವಕ ತಮೈ ಅಪಿ ಅದ ವೆಡಕರಣ ಮಿನಿಸು ಸಮರನ್ ಮೊನತರಂ ಉತ್ಪ್ರಾಸ ಜನಕದ ಇಲಂಗಟ ಒಬರ ಕಿಯಾನಟ ಓನ ಏ ಅನುರ ಕುಮಾರ ರಣಿಲ್ ವಿಕ್ರಮಸಿಂಗ ಮಹಾತ್ಯಾಗೆ ಪ್ರಾಕ್ಸಿ ಜನಾಧಿಪತಿ ಬರು ನಡುದಾಗೆನ ನಾಟಕ ನಟನ ಮಿನಿಸ್ಸು ರವಟ್ಟನ್ನ ಹದನ